0: ನಾದ ಸ್ವರೂಪ
1: ಅನಂಗಿಯ ನಾಮೆ ತ್ರಿಭಂಗಿ ತ್ರಿಕಾಮೆ
0: ತ್ರಿವಾದೇ ಗಂಜಿಯ ಗಾದೆ
1: ಸುಭಂ ಸರ್ಪಾಗೆ ಸುಸರ್ಪಾನುರಾಗೆ
0: ಮುಕ್ತ ಸ್ವರೂಪ ಶ್ರೀ ಜಯ ಶೂತ
1: ನರ್ಕಂ ಪ್ರವಾಸ ಪೃಥುಲ ಪ್ರವಾಸ
0: ಮುಕ್ತ ಪ್ರವಾಹ ಸದೈವ ಸದಾ ಹೈ
1: ವಿಭುಕ್ತ ಸ್ವರೂಪ ಪ್ರಯುಕ್ತ ಅನುಪ
0: ಮುಕ್ತ ಸದಾ ಹೈ ವಿಭುಕ್ತ ಪ್ರವಾಹ
1: ಅನುಕ್ತ ಸ್ವರೂಪ